ಗ್ರಹಣ ಕಥನ ಮುಂದು ಅವರಿದುನ್ಕು ಪೋತ ಮೀಸಿ ಪೊರೆಗೆ ದ್ವಾರು ಕುಂಚಿದಾವ ಮೌವ್ಯನ್ ಉಸುರುಸುದೇ ಕೈದಿ ತರಪರ ಕೈದಿಗೆ ಮುಳಪರುನ್ ದೇಶದ್ವರ ಸಬಾಕ್ಚಿದಾವ ಸನಸ ಝೋನ್ ಮುಚ್ಚಿದಾಗ ಪುಪ್ಪು ಈ ಕಡಮೆ

ಯಾದಿನ ಇಲ್ಲವಾ ಚಾಪ ಸರ್ಕಿ ಸುರ್ದಿ ಪಹದೆ ಅಕ್ಸರ್ ಕಲ ಕಲ ದಲ್ದ ಕೇ ಲಕ ಲೋಕಲ್ ಲ್ಯಾಂಗ್ವೇಜ್ ಬರ್ತವೆ ಈಗ ನಾ ಬೋರ ಯು ಪಶಿಗೆ ನಾ ನಾವು ಪಹ ಚಿಕೊಂಡು ಬರ್ತವೆ ಇಲ್ಲಿ ನಾಗದ ಬರ ಬಿಲ್ಕುಲ್ ತಾಸು ಇಶ್ಮಾ ಡೆಂಡ್ರಿಶ್ ಶ್ಯಾಂಪು ಚಿಕೊಂಡು ಆಸಿ ಮರ ವಲಿಶಿ ಇಶ್ಮಾ ಆಂಟಿ ಡ್ಯಾಂಡ್ರಿಫ್ ಶ್ಯಾಂಪು ಯಾದಿನಲ್ವಾ ಡೇ ತಾರೀಕು ಸಂಚ ಅಭಿಯಾಚಿ ಮೋ ವ್ಯಸ್ತ ಚಿಕ್ಕಿಂದ ಈಗ ನಾ ಅಕ್ಷಲಿ ಲಿದಲ್ಶಿ ಬಿಲ್ಕುಲ್ ಅಗಾಚುಕೊಂಡು ಇಸ್ತಿ ಮಲವಲಿಸಿ ಇಶ್ಮಾ ಬ್ಲಾಕ್ ಶೈನ್ ಶೇಮ್ ಪೂಜಿಗೆ ಮದು ಬಿಲ್ಕುಲ್ ಇಸ್ತಿ ಮಲವಲಿಸಿ ಐನಿ ತಕ್ರಿಬನ್ ಓಕೆ ಇಸ್ಮಾ ಶೇಮ್ ಪೂಜಿ ಇಶ್ಮಾ ಕಾಸ್ಮೆಟಿಕ್ ಇಶ್ಮಾ ಕಾಸ್ಮೆಟಿಕ್ ಕಂಪ್ನಿಗೆ ಬಿಲ್ಕುಲ್ ಸುಮ್ರಹ ಪ್ರೊಡ್ಯೂಸ್ ಇಶ್ಮಾ ಕಾಸ್ಮೆಟಿಕ್ ಹರ್ ಜನರಲ್ ಆರ್ ಕಾಸ್ಮೆಟಿಕ್ ಸ್ಟೋರ್ ಕಾಸ್ಮೆಟಿಕ್ ಸ್ಟೋರ್ಗೆ ಪಾಸಾನೇ ಸರ ತುಸ ಅವೈಲೇಬಲ್ ದಿ ಬಿಲ್ಕುಲ್ ಕರ ಬರೋ ಕಿ ಬನು ಹಬರೋ ಕಿ ದಾಸ ಟಾಂಕ್ ಹಬರೋ ಕಿ ನೋ ಬಿಲ್ಕುಲ್ ಹರ್ ಜಗೆ ತೋಸ ಬಿಲ್ಕುಲ್ ಅವೈಲೇಬಲ್ ದಿ ಇಶ್ಮಾ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಓ ಮಜೀದ್ ಮಾಲೂಮಾತ್ ಪರ ಕಚರ್ತಕ್ಕೆ ನಮ್ಮ ಲವಿಜಿನ್ ಪದೇ ಕಂಪನಿ ಹೆಲ್ಪ್ ಲೈನ್ ನಂಬರ್ ಮನೆ ಕಾಲ್ ಕೋಲಿಸಿ ಚಾದ ಇಶ್ಮಾ ಬಹಾರ್ ಪ್ರಾಡಕ್ಟ್ ಬನ್ನಿ ಮೌಜೂದ್ ದೇ ಓ 0342311292 ಹಾಜಿ ಸೊ ಮೆಸೇಜ್ ಮಿಲೋ ಬಿವೇಗಿನ ಬಾದ್ ಕಾಲ್ ತರ್ತಾರೆ ಪ್ರೋಗ್ರಾಮ್ ಕೆ ತುಸಿ ಕಾಲ್ ಕೇ ಉಲಿಶಿ ಪದಿದ್ ಮಾಡೋ ನಂಬರ್ ಬಾನೆ ಇನಿ 0331 5365 ಯಾ ದಿನ ಲವ್ವಾ 0345 933 5264 ಯಾದಿನ್ಲ್ವಾ 0345 933 2580 ದಿ ನಂಬರ್ ಮನೆ ಬಿಲ್ಕುಲ್ ಪ್ರೋಗ್ರಾಮ್ ಕಿ ಲೈವ್ ಕಾಲ್ ಕೌಲಿಶಿ